ಆಷಾಢವಾರಿ ಆನಂದವಾರಿ ಪ್ರಸಾರಿತ ಕರೀತ ಹೋತ್ ಆಷಾಢಿ ವಾರಿ ನಿಮಿತ್ತ ವಿಶೇಷ ಕಾರ್ಯಕ್ರಮ ಆಷಾಢವಾರಿ ಆನಂದವಾರಿ. ಶ್ರೋತೆ ಹೋ, ಆಜ ಆಪಣ ಯಾ ಕಾರ್ಯಕ್ರಮಾಚ ಉತ್ತರಾರ್ಧ ಐಕಣಾರ ಆಹೋತ್. ಲೇಖನ